0: ಅಮ್ಮನು ತಾನಿಯೋ ಅತ್ತೆಯೋ ನಾನಿಯೋ ಅಮ್ಮನು ದೇವಿಯೋ ಕಲ್ಯಾಣ ದೇವಿಯೋ.
1: ಮತ್ತಳ ಮೇಳಂಗಳ್ ಕೊಟ್ಟಿ ಮೂಡಂಗೀಡ ಉತ್ತಿರ ತಾಂಡ.